0: ಬ್ರಹ್ಮ ಸೃಷ್ಟಿ ಜೇಯು ಬ್ರಹ್ಮಾಂಡ ಮುಲ್ಲಯು ವಿಷ್ಣುವಿನ್ನಿ ಪೆಂಚಿ ವೃದ್ಧಿ ಚೇಯು ಬ್ರಹ್ಮ ಸೃಷ್ಟಿ ಚೇಯು ಬ್ರಹ್ಮಾಂಡಮಂತಯು ವಿಷ್ಣು ಇನ್ನಿ ಪೆಂಚಿ ವೃದ್ಧಿ ಚೇಯು ಪರಮಶಿವುಡು ತೃಂಚು ಪಾಪಿಷ್ಟಿ ಜೀವುಲ ಉನ್ನ ಮಾಟ ತೆಲುಪುಚುನ್ನ ಮಾಟ ಉನ್ನ ಮಾಟ ತೆಲುಪುಚುನ್ನ ಮಾಟ
1: ಬ್ರಹ್ಮನ್ ದ ಕ್ರಿಯೇಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ರಿಯೇಷನ್ ಆಫ್ ಆಲ್ ದಿಸ್ ಕಾಸ್ಮಸ್ ಆರ್ ಯೂನಿವರ್ಸ್ ಇಟ್ ಇಸ್ ವಿಷ್ಣು ದ ಸಸ್ಟೈನರ್ ಹೂ ವಿಲ್ ಟೇಕ್ ಕೇರ್ ಆಫ್ ದ ಸಸ್ಟೆನೆನ್ಸ್ ಅಂಡ್ ದ ಮೇಂಟೆನೆನ್ಸ್ ಆಫ್ ದ ಹೋಲ್ ಕ್ರಿಯೇಷನ್ ಅಂಡ್ ಇಟ್ಸ್ ಲಾರ್ಡ್ ಶಿವ ದಿ ಎನ್ಹಿಲೇಟರ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ಆಲ್ ಆಫ್ ದಿ ಬೀಯಿಂಗ್ಸ್ ದಟ್ ಆರ್ ವಿಕೆಡ್ ದಿಸ್ ಇಸ್ ದಿ ಟ್ರೂತ್ ಡಿಕ್ಲೇರ್ಡ್ ಬೈ ಭಗವಾನ್
0: ಪ್ರೇಮ ಸ್ವರೂಪರ
1: ಎಂಬಾಡಿಮೆಂಟ್ಸ್ ಆಫ್ ಲವ್
0: ಈ ವಿಶಾಲ ಪ್ರಪಂಚವನ್ನೊಂದು ಅನಂತಮೈನ ವಿಷಯಮಿಯಂದು ಅಗಾಧಮೈನ ಚಿಂತನೆಯಂದು ಅಸಂತೃಪ್ತಿ ಪೊಂದುತ್ತಿರುವ ಮಾನವರು ದೇನಿ ವೆತುಕುತ್ತಾರೆ ದೇನಿಕೋಸಮೈ ವಾರು ತಪಿಸುತ್ತಾರೆ
1: ಇನ್ ದಿಸ್ ವಾಸ್ಟ್ ವರ್ಲ್ಡ್ ದಿ ಎನ್ಹಿಲೇಟರ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ಆಲ್ ಆಫ್ ದಿ ಬೀಯಿಂಗ್ಸ್ ದಟ್ ಆರ್ ವಿಕೆಡ್ ದಿಸ್ ಇಸ್ ದಿ ಟ್ರೂತ್ ಡಿಕ್ಲೇರ್ಡ್ ಬೈ ಭಗವಾನ್